0: wura me hwa se wo kwati awura de na betumi aye se je wura de wa aso nye ni wa se wo papa na ye fa ni dia opa ma ye na so nye
1: o se ye ja na chiri wa aso nye ni wa busiam ma me ka chira wo si amo suma bo su wan e ka chiro se ye dia betumi atena busiam ni wo bra wo ni mi yesu ye ja na chiri wa aso nye ni wa wariam ya me pesa me ka chiro ni se se wo kwati yesu aso nye ni busiam ni o se wo ja na chiri wa ye dia ni wa ma wo wan e ka chira wo se wo kwati awurade a wo betumi adi ye oh, say a jana chiriwa Eba wa yu, be ya den wen ya ba Fe urani, ya kwe biye, ya uhoma